0: ఆకాశవాణి హైదరాబాద్ కేంద్రం కస్తూరి కన్నడ కార్యక్రమం వింటారు.
1: ఆకాశవాణి హైదరాబాద్ కేంద్ర మధ్యమ తరంగ 406.5 మీటర్గళు 738 కిలోహెర్ట్స్గళల్లి ಹಾಗೂ ನ್ಯೂಸ್ ಆನ್ AIR ಆಪ್ ಮೇಲೆ ಕೇಳುವಿರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮ. ಕಸ್ತೂರಿ ಶ್ರೋತೃಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಾನು ರಶ್ಮಿ ಐಕೂರ್ ನಿಮ್ಮೆಲ್ಲರಿಗೂ ಮಾಡುವ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಮಧ್ಯಾಹ್ನ ಸಂಚಿಕೆಯಲ್ಲಿ ಕೇಳುವಿರಿ ಆಕಾಶವಾಣಿ ನವದಶಕ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಆಧುನಿಕ ಜಗತ್ತಿಗೆ ರೇಡಿಯೋ ಅಸ್ಮಿತೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ವಿಶೇಷ ಸಂಗೀತ ರೂಪಕ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿರ್ವಹಣೆ ಮತ್ತು ನಿರೂಪಣೆ ನೀಡಿದವರು ಶ್ರೀಮತಿ ಪರಿಮಳಾ ದೇಶಪಾಂಡೆ. ಧ್ವನಿ ಸಹಕಾರ ನೀಡಿದವರು ಶ್ರೀಮತಿ ರತ್ನಾ ಅರ್ಚಕ್.
2: ಆಕಾಶವಾಣಿ

0: ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸಬಹುದು. ಹೊಸ ಯುಕ್ತಿ ಹಳೆ ತತ್ವ ದೊಡೆ ಕೂಡಿ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಿ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಎಂದಿದ್ದಾರೆ ಶ್ರೇಷ್ಠ ಕವಿ ಡಿವಿ ಗುಂಡಪ್ಪನವರು. ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಅತ್ಯಂತ ಪ್ರಸಿದ್ಧ ಸಾಲುಗಳನ್ನು ಸಂಪೂರ್ಣವಾಗಿ ಅರ್ಥಯುತಿಯವಾಗಿ ನಮಗೆ ತಿಳಿಹೇಳಿದ್ದಾರೆ ಡಿವಿಜಿಯವರು. ಒಂದು ಮರವು ಸುಂದರವಾಗಿ ಕಾಣಲು ಹಳೆ ಬೇರುಗಳು ಎಷ್ಟು ಮುಖ್ಯವೋ ಅಷ್ಟೇ ಹಸಿರಾದ ಹೊಸ ಚಿಗುರುಗಳು ಕೂಡ ಮುಖ್ಯ. ಅಂತೆಯೇ ನಮ್ಮ ಸಂಸ್ಕೃತಿಯಲ್ಲಿ ಹಳೆಯ ತತ್ವಗಳು ಹಾಗೂ ಮೌಲ್ಯಗಳು ಅಂದರೆ ಬೇರುಗಳನ್ನು ಉಳಿಸಿಕೊಂಡು ಹೊಸ ಆಲೋಚನೆ ಮತ್ತು ತಂತ್ರಜ್ಞಾನವನ್ನು ಅಂದರೆ ಚಿಗುರು ಅಳವಡಿಸಿಕೊಂಡಾಗ ಮಾತ್ರ ಜೀವನ ಸುಂದರ ಮತ್ತು ಸಾರ್ಥಕವಾಗುತ್ತದೆ. ಹಿರಿಯರ ಅನುಭವ ಮತ್ತು ಪ್ರಾಚೀನ ಜ್ಞಾನಕ್ಕೆ ಇಂದಿನ ಆಧುನಿಕ ವಿಜ್ಞಾನ ಮತ್ತು ಕಲೆಗಳ ಸಮನ್ವಯವಾದಾಗ ಮಾನವನಿಗೆ ಒಳಿತಾಗುತ್ತದೆ. ಹಳೆಯ ತಲೆಮಾರಿನ ಅನುಭವ ಹಾಗೂ ಇಂದಿನ ಯುವಕರ ಉತ್ಸಾಹ ಒಟ್ಟಿಗೆ ಸೇರಿದಾಗ ಯಾವುದೇ ಕುಟುಂಬ, ಸಮಾಜ ಅಥವಾ ಸಂಸ್ಥೆಯು ಅಭಿವೃದ್ಧಿಯತ್ತ ಸಾಗುತ್ತದೆ. ಡಿವಿಜಿ ಗುಂಡಪ್ಪನವರ ಮಂಕುತಿಮ್ಮದ ಕಗ್ಗದ ಈ ನುಡಿಯು ನಮ್ಮ ಆಕಾಶವಾಣಿಗೆ ಅನ್ವಯವಾಗುತ್ತದೆ. ನಮ್ಮ ಆಕಾಶವಾಣಿಯು ತನ್ನ ನವದಶಕಗಳ ಪಯಣದಲ್ಲಿ ಅನೇಕರಿಗೆ ಬೆಂಬಲವಾಗಿ ನೀಡಿದೆ. ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಭಾರತದ ಅತ್ಯಂತ ವಿಶ್ವಾಸಾರ್ಹ ಹಳೆಯ ಪ್ರಸಾರ ಮಾಧ್ಯಮವಾಗಿದೆ. ಇದು ಕೇವಲ ಮನರಂಜನೆ ಅಲ್ಲದೆ ದೇಶದ ಮೂಲೆ ಮೂಲೆಗೂ ಶಿಕ್ಷಣ, ಕೃಷಿ, ಮಾಹಿತಿ ಮತ್ತು ಸುದ್ದಿಗಳನ್ನು ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಇದು ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೆಸುವಲ್ಲಿ ಅತ್ಯಮೂಲ್ಯ ಕೊಡುಗೆಯನ್ನು ನೀಡಿದೆ.
1: ಭಾರತದ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆಯಾದ ಆಕಾಶವಾಣಿಯು ಕಳೆದ 9 ದಶಕಗಳಿಂದ ದೇಶದ ಮೂಲೆ ಮೂಲೆಯನ್ನು ತಲುಪಿದೆ. ಇಂದು ದೇಶಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ 591 ಆಕಾಶವಾಣಿ ಕೇಂದ್ರಗಳ ಮೂಲಕ ಆರೋಗ್ಯ, ಕೃಷಿ, ಶಿಕ್ಷಣ, ಪರಿಸರ, ಮಹಿಳಾ ಸಬಲೀಕರಣ ಸೇರಿದಂತೆ ಹಲವು ವಿಷಯಗಳ ಕುರಿತು ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ.
0: ನಿಜ, ಆಕಾಶವಾಣಿ ಎಂದರೆ ಆಕಾಶದಿಂದ ಬರುವ ಧ್ವನಿ, ಮಧುರ ಧ್ವನಿ ಎಂದು ಹೇಳಲಾಗುತ್ತದೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಅಂದರೆ 1927 ಮುಂಬೈ ಮತ್ತು ಕಲ್ಕತ್ತಾದಲ್ಲಿ ರೇಡಿಯೋ ಪ್ರಸಾರಗಳು ಆರಂಭವಾದವು. ನಂತರ 1936 ಆಲ್ ಇಂಡಿಯಾ ರೇಡಿಯೋ AIR ಅಸ್ತಿತ್ವಕ್ಕೆ ಬಂದು 1956 ಇದನ್ನು ಅಧಿಕೃತವಾಗಿ ಆಕಾಶವಾಣಿ ಎಂದು ಮರುನಾಮಕರಣ ಮಾಡಲಾಯಿತು.
1: ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಪ್ರತಿಯೊಂದು ಆಕಾಶವಾಣಿ ಕೇಂದ್ರವು ತನ್ನದೇ ಆದ ವಿಶಿಷ್ಟ ಕಾರ್ಯಕ್ರಮಗಳ ಜೊತೆಗೆ ರಾಷ್ಟೀಯ ಮಟ್ಟದ ಜಾಗೃತಿ ಅಭಿಯಾನಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸುತ್ತಿದೆ. ಒಂದು ಧ್ವನಿ, ಒಂದು ದೇಶ, ಒಂದು ಅರಿವು, ಇದೇ ಆಕಾಶವಾಣಿಯ ಸಂಕಲ್ಪ.
0: ಮೈಸೂರಿನಲ್ಲಿ ಖ್ಯಾತ ಮನೋವಿಜ್ಞಾನಿ ಪ್ರೊಫೆಸರ್ ಎಂವಿ ಗೋಪಾಲಸ್ವಾಮಿಯವರು 1935 ತಮ್ಮ ಮನೆಯಲ್ಲಿ ದೇಶದ ಮೊದಲ ಖಾಸಗಿ ರೇಡಿಯೋ ಕೇಂದ್ರವನ್ನು ಸ್ಥಾಪಿಸಿದರು. ಇದಕ್ಕೆ ಆಕಾಶವಾಣಿ ಎಂದು ಸುಂದರ ಹೆಸರನ್ನು ಇಟ್ಟರು. ಪ್ರಸ್ತುತ ಮೈಸೂರು, ಬೆಂಗಳೂರು, ಧಾರವಾಡ, ಗುಲ್ಬರ್ಗಾ, ಹೈದರಾಬಾದ್, ತೆಲಂಗಾಣ ಸೇರಿದಂತೆ ಹಲವು ಕೇಂದ್ರ ರಾಜ್ಯಗಳಲ್ಲಿ ಆಕಾಶವಾಣಿ ತನ್ನ ನಿರಂತರ ಕಾರ್ಯವನ್ನು ವಹಿಸುತ್ತಿದೆ. ಆಕಾಶವಾಣಿಯ 90 ಈ ವಾರ್ಷಿಕೋತ್ಸವದಲ್ಲಿ ತನ್ನದೇ ಆಗಿರುವಂತಹ ಅನೇಕ ಕಾರ್ಯಕ್ರಮಗಳನ್ನು ಸುಶ್ರಾವ್ಯವಾಗಿ ತನ್ನ ಅಸ್ತಿತ್ವವನ್ನು ಸ್ಥಿರವಾಗಿಸಿಕೊಂಡಿದೆ. ಆಕಾಶವಾಣಿಯ ಸಮಾಜದ ಪ್ರತಿಯೊಂದು ವರ್ಗದ ಜನರನ್ನು ತಲುಪುವ ಏಕೈಕ ಮಾಧ್ಯಮ.

0: ಪ್ರಸಾರವಾಗಿದೆ. ಇದು ಕೇವಲ ಮನರಂಜನೆಗೆ ಸೀಮಿತವಾಗದೆ ದೇಶದ ಪ್ರಮುಖ ಭಾಷೆಗಳಲ್ಲಿ ಪ್ರಸಾರ ಮಾಡುತ್ತಿದೆ. ರೈತರಿಗೆ ಉಪಯುಕ್ತವಾದ ಹವಾಮಾನ ವರದಿ, ಮಣ್ಣಿನ ಪರೀಕ್ಷೆ ಮತ್ತು ಬೆಳೆಗಳ ರಕ್ಷಣೆ ಕುರಿತು ವಿಶೇಷ ಕಾರ್ಯಕ್ರಮಗಳನ್ನು ನೀಡಿ
1: ವನಿತಾ ವಾಣಿಯಿಂದ ಕೃಷಿ ರಂಗದವರೆಗೆ, ಯುವವಾಣಿಯಿಂದ ಆರೋಗ್ಯ ವಾಣಿಯವರೆಗೆ ಪ್ರತಿ ಕೇಂದ್ರವು ತನ್ನ ಪ್ರದೇಶದ ಜನರಿಗಾಗಿ, ದೇಶದ ಒಳಿತಿಗಾಗಿ ದುಡಿಯುತ್ತದೆ.
0: ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ನಾಟಕಗಳು ಮತ್ತು ಚಿಂತನ ಮಂಥನ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿದಿವೆ.
1: ಆಕಾಶವಾಣಿ ದೇಶದ ಧ್ವನಿ, ಜನರ ದನಿ.
0: ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಾ, ದೂರದರ್ಶನ ಮತ್ತು ಅಂತರ್ಜಾಲದ ಯುಗದಲ್ಲಿಯೂ ಆಕಾಶವಾಣಿ ಮಹತ್ವ ಕಡಿಮೆಯಾಗಿಲ್ಲ. ಹಳ್ಳಿಗಳಲ್ಲಿ ರೇಡಿಯೋ ಇಂದಿಗೂ ಅತ್ಯಂತ ಜನಪ್ರಿಯ ಮಾಧ್ಯಮವಾಗಿದೆ. ನೈಸರ್ಗಿಕ ವಿಕೋಪಗಳು ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಜನರಿಗೆ ಎಚ್ಚರಿಕೆ ಮತ್ತು ಅಗತ್ಯ ಮಾಹಿತಿಗಳನ್ನು ರವಾನಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತಿದೆ.
1: ಕಳೆದ 90 ವರ್ಷಗಳಿಂದ ಆಕಾಶವಾಣಿಯು ಕೇವಲ ಮನೋರಂಜನೆ ಮಾತ್ರವಲ್ಲ, ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ನಮ್ಮ 230 ಸ್ಟುಡಿಯೋ ಕೇಂದ್ರಗಳು ಸ್ವಂತ ಕಾರ್ಯಕ್ರಮವನ್ನು ನಿರ್ವಹಿಸಿದರೆ 36 ರಿಲೇ ಕೇಂದ್ರಗಳು ಆ ಸಂದೇಶವನ್ನು ದೇಶದ ಕೊನೆಯ ಹಳ್ಳಿಗೂ ತಲುಪಿಸುತ್ತಿವೆ. ಅರಿವೇ ಮೊದಲ ಹೆಜ್ಜೆ, ಬದಲಾವಣೆಯೇ ನಮ್ಮ ಗುರಿ. ಇದು ಆಕಾಶವಾಣಿಯ ನಿನಾದ.
0: ಹೌದು ಕೇಳುಗರೆ, ನಮ್ಮ ಚಿತ್ತ ತನ್ನತ್ತ ಸೆಳೆದುಕೊಳ್ಳುವ ಏಕೈಕ ಮನರಂಜನೆ ಪ್ರಸಾರ ಮಾಧ್ಯಮ ನಮ್ಮೆಲ್ಲರ ಬಾನುಲಿ ಇದು ಆಕಾಶವಾಣಿ. ಇದನ್ನು ಕೇಳುತ್ತಲೇ ನಮ್ಮ ಕಿವಿಗಳು ಅಡಗಾಗುತ್ತಿತ್ತು. ಬಾನಿದುದ್ದ ಅಗಲಕ್ಕೂ ಮೊಳಗುವ ಈ ಮಂತ್ರಘೋಷಕ್ಕೆ ಮಂತ್ರಮುಗ್ಧರು ಆಗದವರೇ ಇಲ್ಲ. ಕೈಕಟ್ಟಿ, ಬಾಯ್ಮುಚ್ಚಿ, ಕಣ್ಬಿಟ್ಟು, ಕಿವಿಗೊಟ್ಟು, ರೇಡಿಯೋ ಮುಂದೆ ಕುಕ್ಕುರುಗಾಲು ಹಾಕಿ ಕೂರಲು ಬಾನುಲಿಯ ಈ ಕರೆಯೊಂದು ಸಾಕು. ಆಮೇಲಂತೂ ಎಲ್ಲರೂ ಬಾನಾಡಿಯಾಗಿಬಿಡುತ್ತಾರೆ. ಅಲಿಯಲಿಯಾಗಿ ಪ್ರಸಾರವಾಗುವ ಧ್ವನಿ ತರಂಗಗಳಿಗೆ ಎಲ್ಲಿ ಎಲ್ಲಿದೆ, ಎಣೆ ಎಲ್ಲಿದೆ, ಬೇಲಿ ಎಲ್ಲಿದೆ, ಸರಹದ್ದು ಎಲ್ಲಿದೆ? ನಾವು ಕೂತಲ್ಲಿ, ನಿಂತಲ್ಲಿ, ನಡದಲ್ಲಿ, ಮಲಗಿದಲ್ಲಿ ತಂದು ಉಣಬಡಿಸುವ ಮನರಂಜನೆಯಾಗಲಿ, ಮಾಹಿತಿಗಾಗಲಿ ಇತಿಮಿತಿ ಇಲ್ಲ ನಮ್ಮ ಆಕಾಶವಾಣಿ ಪ್ರಸಾರಗಳಿಗೆ.
1: ಆಕಾಶವಾಣಿ ನಮ್ಮೆಲ್ಲರ ಕರ್ಣಕುಂಡಲ. ನಮಗದು ಯಾವತ್ತೂ ಅಶರೀರವಾಣಿಯಾಗಿರಲಿಲ್ಲ. ರೇಡಿಯೋ ಎಂದು ಆಯತಾಕಾರದ ಪೆಟ್ಟಿಗೆಯಾಗಿ ತೋರಿಲ್ಲ. ಇದೊಂದು ಅವಿನಾಭಾವ ಸಂಬಂಧ. ರೇಡಿಯೋ ಎನ್ನುವುದು ಮನೆ ಮಂದಿಯಲ್ಲೊಬ್ಬ ಸದಸ್ಯ, ಮನೆ ಮನೆಯ ಕುಟುಂಬಸ್ಥ.
2: ಉಮಾ ಕುಲಕರ್ಣಿ. ನಮ್ಮ ಜನರೇಷನ್ ಅಂದ್ರೆ ಪುಸ್ತಕ ಓದೆ ಮತ್ತೆ ಆಕಾಶವಾಣಿ ಕೇಳೆ ತುಂಬಾ ಇಂಪ್ರೆಸ್ ಆದದ್ದು ಜನರೇಷನ್. ನಾವು ಟಿವಿ ಕೂಡ ಅಷ್ಟು ಈಗೂ ಕಂಫರ್ಟೇಬಲ್ ಇರೋದಿಲ್ಲ. ಆಕಾಶವಾಣಿ ಇದೆ ನಮ್ ಜೀವನದ ಒಂದು ಭಾಗ ಆಗ್ಬಿಟ್ಟು. ನಂದು ಊರು ಬೆಳಗಾವಿ. ಬೆಳಗಾವಿ ಒಳಗ ನಮ್ ತಂದೆ ಬಾಳಾಸಾಹೇಬ್ ಕುಲಕರ್ಣಿ ಬೆಳಕಿ ಹಾಳ್ಕರ್ ಇವರು ಬಾಸರಿ ಬಾರಿಸ್ತಿದ್ರು ಅವರು. ಹೀಗಾಗಿ ನಮ್ ಅವ್ರಿಗೆ ಶಾಸ್ತ್ರೀಯ ಸಂಗೀತ ಕೇಳೋದು ಹವ್ಯಾಸ. ನನಗ್ ಹೇಗೆ ನೆನಪಿದೆ ಹಾಗೆ ನಾ ಚಿಕ್ಕವಳಿದ್ದಾಗಿಂದ ಮನೆ ಒಳಗ ರೇಡಿಯೋ ಯಾವತ್ತು ಇದ್ದೇ ಇದೆ. ನನಗ ಮನೆ ಒಳಗ ರೇಡಿಯೋ ಇಲ್ಲ ಇಂತ ಮನೇನ ನೆನಪಿಲ್ಲ. ಅಷ್ಟು ರೇಡಿಯೋ ನಮ್ ಜೀವನದ ಒಂದು ಭಾಗ ಇತ್ತು. ನಾವು ನಮ್ ಮನೆ ಒಳಗಿಂದ ಭಾಷಾ ಮರಾಠಿ, ಮತ್ತೆ ಬೆಳಗಾವಿ ಒಳಗಿದ್ದದಕ್ಕೆ ಕನ್ನಡ, ಅಲ್ಲಿಂದ ಧಾರವಾಡ ಸ್ಟೇಷನ್ ಹತ್ರ ಇದ್ದದಕ್ಕೆ ನಮ್ಮಲ್ಲಿ ಧಾರವಾಡ ಸ್ಟೇಷನ್ ಯಾವತ್ತು ಕೇಳೋದು ನಮ್ ತಂದೆ ಅವ್ರನ್ನ ರೂಢಿ. ಆ ಖರೆ ನಾವು ಸಣ್ಣವೇ ಇದ್ದಾಗಿಂದ ನನಗ ಬಂದ ನೆನಪದ ಕೇಳಕ್ಕೆ ಪುನಃ ಸ್ಟೇಷನ್ ಮೇಲಿಂದ ಆಕಾಶವಾಣಿ ಮೇಲೆ ಗೀತ ರಾಮಾಯಣ ಮರಾಠಿ ಒಳಗ ನಮಗ್ ಕೇಳಲಿಕ್ಕೆ ಹಚ್ತಿದ್ರು. ಆವಳಗ್ ನಮ್ ತಂದೆಯವರು ನಮಗ ಎಲ್ಲಾ ಮಕ್ಕಳಿಗೆ, ನಮ್ ಎಲ್ಲಾ ಅಂಟಮಂದ್ರಿಗೆ ಕೂಡ್ಸೆ ಅದು ಕೇಳಲಿಕ್ಕೆ ಹಚ್ತಿದ್ರು. ಹೀಗಾಗಿ ಈ ಆಕಾಶವಾಣಿದಿಂದ ನಮ್ಮ ಕಿವಿ ತನಕ ಸ್ವರ ಮತ್ತೆ ಶಬ್ದ, ಒಳ್ಳೆ ಒಳ್ಳೆ ಹಾಡು, ಒಳ್ಳೆ ಒಳ್ಳೆ ಕವಿಯ ಮಂದಿದ ಕವಿಯತ್ತರಿದು ಕವಿ ಮಂದಿದು ಎಲ್ಲ ಹಾಡು, ಗೀತ, ಕವಿತಾ, ಕವನ ಎಲ್ಲ ನಮ್ ತನಕ ಬಂದು ಮುಟ್ತಿತ್ತು. ಹಾಡು ಕೇಳಲಿಕ್ಕೆ ಬಹಳ ಚುರುಕಾಗಿಬಿಟ್ಟು ನಮಗ ಸೂರ್ ತಪ್ಪದ್ದು ಇಮಿಡಿಯೇಟ್ ತಿಳಿತದೆ ನಮಗ ಹಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಅದಕ್ಕೆ ನಾವು ಕಾನ್ಸೇನ್ ಆಗೇವಿ. ನಾವು ಕಾನ್ಸೇನ್ ಆಗ್ಲಿಕ್ಕೆ ಸಾಧ್ಯ ಇಲ್ದಿದ್ರು ಆಕಾಶವಾಣಿ ನಮಗ್ ಕಾನ್ಸೇನ್ ಮಾಡ್ತ. ಇದು ಒಂದು ಆಕಾಶವಾಣಿ ನಮ್ಮ ಮೇಲೆ ಮಾಡಿದ್ದು ಉಪಕಾರ ಅದ. ಮುಂದೆ ಸುದ್ದಾ ನಾವು ಸಂಗೀತ ಒಳಗಿನ ಆನಂದ ತಗೊಳಕ್ ಕಲಿಸೋದು ಆಕಾಶವಾಣಿನ ನಮಗ್ ಕಲಿಸದ. ಸಾಕಷ್ಟು ಜನರದು ಮಾತು, ವ್ಯಾಖ್ಯಾನವು, ಧ್ವನಿ ರೇಡಿಯೋದಿಂದ ನಮ್ ಕಿವಿ ತನಕ ಬಂದ್ ಮುಟ್ತು. ಅದ್ರ ಸಲುವಾಗಿ ನಾವು ಆಕಾಶವಾಣಿಗೆ ಋಣಿಯಾಗಿ ಇರಬೇಕು. ನಾವು ಬೆಳಗಾವ್ ಅಂತ ಸಣ್ಣ ಊರಾಗಿದ್ದಾಗ ನಮಗ್ ದೊಡ್ಡ ದೊಡ್ಡ ಬಂದಿದ್ದು ಏನು ತಿಳಿಯತ್ತಿದ್ದಿಲ್ಲ.

0: ನಮ್ಗೆ ಭೇಟಿ ಆಗ್ತಿದ್ದಿಲ್ಲ. ಆ ಎಲ್ಲ ಆಕಾಶವಾಣಿದಿಂದ ಆತ. ಪ್ರತಿ ಸೋಮವಾರ ನಭೋನಾಟ್ಯ ಅಂತ ಒಂದು ನಾಟಕ ಏನ್ ತಯಾರು ಮಾಡ್ತಾರೆ ಆಕಾಶವಾಣಿದವರು. ಕೇವಲ ಧ್ವನಿರಿಂದ ಅದು ಪೂರ್ತಿ ಎಲ್ಲಾ ಭಾವ ಭಾವನೆ ಅದರಲ್ಲಿ ಬಂದೇ ಬರ್ತಾವ. ಅದು ರಾತ್ರಿ ವೇಳಕ್ಕೆ ಲೈಟ್ ಬಂದ್ ಮಾಡಿ ಕೇಳೋದು, ಅದು ಒಂದು ಬಹಳ ಬೇರೆ ನಮೂನಿ ಅನುಭವ ನಮಗೆ ಸಿಕ್ತು. ಮತ್ತು ಒಂದು ತರ ಕ್ರಿಯೇಟಿವ್ ಆನಂದು ಇರ್ತಿತ್ತು ಅದ್ರಾಗ. ನಾನು ವಂಶವೃಕ್ಷ ಕನ್ನಡ ಕಾದಂಬರಿ ಮರಾಠಿಗೆ ಟ್ರಾನ್ಸ್ಲೇಟ್ ಮಾಡಿದೆ. ಅದರ ಮೇಲೆ ಮರಾಠಿ ಒಳಗ ಈ ತರ ನಭೋನಾಟ್ಯ ಮಾಡೋದು ಆಕಾಶವಾಣಿ ಮಾಡಿದ. ಅದರಿಂದ ಬಂದ ಬಹಳ ನಮಗ ಸಹಭಾಗ ತಗೊಳಿಕ್ಕೆ ಒಂದ ಸಂದೇಶ ಸಿಕ್ತು. ಇಷ್ಟು ನಮ್ ಜೀವನದ ಭಾಗ ಇದ್ದದ್ದು ಆಕಾಶವಾಣಿಗೆ 90ನೇ ಹುಟ್ಟ ಹಬ್ಬಕ್ಕ ನನ್ನ ಶುಭಾಶಯಗಳು.
1: ಹೌದು ಸ್ನೇಹಿತರೆ, ನಾವು ಎಕ್ಸಾಕ್ಟ್ ಟೈಮ್ ತಿಳಿಯಬೇಕಾದರೆ ನಾವು ರೇಡಿಯೋವನ್ನು ಹಚ್ಚಲೇಬೇಕಾಗುತ್ತಿತ್ತು. ರೇಡಿಯೋ ಸಿಲೋನ್ಗೆ ಕಿವಿಗೊಟ್ಟು ಕೇಳಲೇಬೇಕಾಗುತ್ತಿತ್ತು. ನಮ್ಮ ಕೈ ಗಡಿಯಾರದಲ್ಲಿ ಸೆಕೆಂಡ್, ಮಿನಿಟ್, ಗಂಟೆ ಮುಳ್ಳುಗಳನ್ನು ತಿರುಚಿ ತಿರುಚಿ ಪರ್ಫೆಕ್ಟ್ ಟೈಮ್ ಸೆಟ್ ಮಾಡಿಕೊಳ್ಳಲೇಬೇಕಾಗುತ್ತಿತ್ತು. ಪ್ರಾತಃ ಕಾಲದಲ್ಲಂತೂ ನಿತ್ಯ ಚಟುವಟಿಕೆಗಳಿಗೆ ಪ್ರಧಾನವಾಗಿರುತ್ತಿತ್ತು ನಮ್ಮ ಆಕಾಶವಾಣಿ. ಆಗಿನ ಕಾಲದಲ್ಲಿ ಈ ಘಳಿಗೆಗೆ ಈಗಿನ ಇವರ್ ಟೈಮ್ ಸ್ಟಾರ್ಟ್ ನಿಖರ ಸಮಯದ ನಿರ್ಣಾಯಕ ರೇಡಿಯೋ ಆಗಿತ್ತು ಎಂದು ಹೇಳಬಹುದು. ವಾಯುಯಾನದಲ್ಲೂ ರೇಡಿಯೋ ತರಂಗಗಳು ಸಮಯವನ್ನು ಅಳೆಯಲು ಸಹಕರಿಸುವುದು ಜಗಜ್ಜಾಹಿರವ ರೇಡಿಯೋ ಆಗಿತ್ತು ಎಂದು ಹೇಳಬಹುದು. ಕಾಲ ನಿರ್ಣಯಕ್ಕೂ ರೇಡಿಯೋಗೂ ಒಂದು ಅವಿನಾಭಾವ ಸಂಬಂಧ ಇದೆ ಎಂದು ಅಂದಿನಿಂದಲೇ ನಮಗೆ ತಿಳಿದಿರುವಂತಹ ಮಾತು.
2: ದಿನ ಬೆಳಗಾದರೂ ರೇಡಿಯೋ, ಸೂರ್ಯನ ಮೊದಲ ಕಿರಣ ಆಲ್ ಇಂಡಿಯಾ ರೇಡಿಯೋದ ಇಂಪಾದ ಸಿಗ್ನೇಚರ್ ಟ್ಯೂನ್. ಅದು ಕಿವಿಗೆ ಬೀಳದೆ ನಾವು ಕಣ್ಣು ತೆರೆಯುತ್ತಿರಲಿಲ್ಲ. ನಮ್ಮ ಕಿವಿಗೆ ಒಂದೇ ಮಾತರಂ ಬಾಯಿಪಾಠ ಮಾಡಿಸಿದ್ದು ರೇಡಿಯೋ.
1: ಬಳಿಕ ದಿನಚರಿಯಲ್ಲಿ ಸಂಸ್ಕೃತದ ಇಹಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಾಂತಾಂ ಪ್ರವಾಚಕ ಬಲದೇವಾನಂದ ಸಾಗರ ದಿಂದ ಹಿಡಿದು ವಿವಿಧ ಭಾರತಿಯಲ್ಲಿ ಹಿಂದಿಯ ಅಮೀನ್ ಸಾಹಿನಿಯ ಬೆಹನೋ ಔರ್ ಭಾಯ್ಯೋ, ಚಲಿಯೆ ಅಬ್ ಹಮ್ ಸುನ್ತೆ ಹೇ ಬಿನಾಕಾ ಗೀತ್ಮಾಲಾ, ನಮ್ಮ ಚಿತ್ತ ರೇಡಿಯೋ ಕಡೆಗೆ ಹೊರಳುತ್ತಿತ್ತು. ಅದರಲ್ಲಿ ಬರುತ್ತಿರುವಂತಹ ಸುಶ್ರಾವ್ಯವಾಗಿರುವಂತಹ ಚಲನಚಿತ್ರ ಗೀತೆಗಳು, ಅಮೀನ್ ಸಾಹಿನಿಯ ಸಂವಾದ ಮಾತುಗಳು ನಮ್ಮನ್ನು ಮಂತ್ರಮುಗ್ಧರಾಗಿಸುತ್ತಿದ್ದವು.
2: ಬಹುಜನ ಹಿತಾಯ ಬಹುಜನ ಸುಖಾಯ ಆಕಾಶವಾಣಿಗೆ ಪ್ರಸಾರ ಭಾರತೀಯ ರಾಷ್ಟ್ರೀಯ ಸಾರ್ವಜನಿಕ ಸೇವಾ ಬ್ರಾಡ್ಕಾಸ್ಟಿಂಗ್ ಈ ಧ್ಯೇಯ ವಾಕ್ಯ ಅಕ್ಷರಶಃ ವೇದ ವಾಕ್ಯವಾಗಿತ್ತು, ಶ್ರೋತೃಗಳಿಗೆ ವರದಾನವಾಗಿತ್ತು. ಅಂತೆಯೇ ಸ್ವರ ವೀಕ್ಷಕರಿಗೆ ಕಿಮಿಯಾರೆ ಕಾಣಿಸುವ, ಕಣ್ತುಂಬಿ ಕೇಳಿಸುವ ಬಹುಜನ ಹಿತಾಯ ಬಹುಜನ ಸುಖಾಯ ಆಕಾಶವಾಣಿಗೆ ಪ್ರಸಾರ ಭಾರತಿ ರಾಷ್ಟ್ರೀಯ ಸಾರ್ವಜನಿಕ ಸೇವಾ ಬ್ರಾಡ್ಕಾಸ್ಟಿಂಗ್ನ ಈ ಧ್ಯೇಯ ವಾಕ್ಯ ಅಕ್ಷರಶಃ ವೇದವಾಕ್ಯವಾಗಿತ್ತು, ಶ್ರೋತೃಗಳಿಗೆ ವರದಾನವಾಗಿತ್ತು. ಅಂತೆಯೇ ಸ್ವರ ವೀಕ್ಷಕರಿಗೆ ಕಿವಿಯಾರೆ ಕಾಣಿಸುವ, ಕಣ್ತುಂಬ ಕೇಳಿಸುವ, ಕಿವಿಗಳನ್ನು ಕಣ್ಣಾಗಿಸುವುದು ರೇಡಿಯೋಗೆ ಮಾತ್ರ ಸಾಧ್ಯ. ದಿನನಿತ್ಯದ ಮಂತ್ರ ಘೋಷಗಳನ್ನು ಕಾರ್ಯಗತಗೊಳಿಸಲು ಮೈತುಂಬಿಕೊಳ್ಳುತ್ತಿತ್ತು ನಮ್ಮ ಆಕಾಶವಾಣಿ.
1: ಚಿಕ್ಕ ಚೊಕ್ಕ ರೇಡಿಯೋ, ಕೋರಿಕೆಯ ಚಿತ್ರಗೀತೆಗಳು, ರಸವಾರ್ತೆಗಳು, ನುಡಿಮುತ್ತು, ರೇಡಿಯೋ ನಾಟಕಗಳು, ಕೃಷಿ ರಂಗ, ಯೋವಾಣಿ, ಪದ್ಯಗಂಧ್ಯ, ವಚನ ಕಾವ್ಯಗಳು ಮತ್ತು ಸಂಜೆ ಪೇಟೆ ಧಾರಣೆ, ಒಂದು ಕಡೆ ಇದು ಸಂಗೀತ ನಾಟಕ ಸಂಸ್ಕೃತಿ ಸಾಹಿತ್ಯಗಳ ಅಭಿವ್ಯಕ್ತಿ, ಇನ್ನೊಂದೆಡೆ ಜಗದ ಆಗು ಹೋಗುಗಳಿಗೆ, ಗೊತ್ತು ಗುರಿಗಳಿಗೆ, ನಡೆ ನುಡಿಗಳಿಗೆ ವಕ್ತಾರ. ಮಗದೊಂದೆಡೆ ಸಾಮಾಜಿಕ ಜನಜಾಗೃತಿಯ ಯೋಜನೆಗಳ ಬದಲಾವಣೆಯ ಬೆಳವಣಿಗೆಯ ಪ್ರಚಾರ ಪ್ರತಿನಿಧಿ, ತನ್ನ ಧ್ಯೇಯ ವಾಕ್ಯವನ್ನು ಕಾಯ ವಾಚ ಮನಸ ಮಾತು ತಪ್ಪದ ಮಾತುಗಾರ ನಮ್ಮ ಆಕಾಶವಾಣಿ ಬಾನುಲಿ.
2: ಕಾಲ ಉರುಳಿದರೂ ಕಡಿಮೆಯಾಗದ ಧ್ವನಿ ಸಂವಹನ ನಮ್ಮ ಆಕಾಶವಾಣಿ. ಸಂಸ್ಕೃತಿ ಸಂಸ್ಕಾರಗಳ ನಿಧಿ, ವಿಶ್ವಾಸನೀಯ ನಿಲುವಿನ ಪಯೋನಿಧಿ, ಅಶರೀರವಾಣಿ ನಮ್ಮ ಆಕಾಶವಾಣಿ.
1: ಜ್ಞಾನ ವಿಜ್ಞಾನ ವೈವಿಧ್ಯ ಕಾರ್ಯಕ್ರಮಗಳನ್ನು ರೂಪಕಲ್ಪನೆಗೈದು ಸಂಗೀತ ಸ್ವರ ಲಹರಿ ಮನರಂಜನೆಯಲ್ಲ ಮಹತ್ವಯುತ ಮಾಹಿತಿ ಪೂರ್ಣ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಅನುನಿತ್ಯದಲ್ಲಿ ಉತ್ಸಾಹ ತೋರಿದೆ ಎಇಆರ್ ಬ್ರಾಡ್ಕಾಸ್ಟಿಂಗ್ ಅಡಿಯಿಂದ ನ್ಯೂಸ್ ಆನ್ ಎಇಆರ್ ಆಪ್ ಪ್ರಸಾರ ಮಾಧ್ಯಮದ ಮೂಲಕ ವಿನೂತ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಲ್ಲಿ ಯಶಸ್ಸನ್ನು ಪಡೆಯುವುದರಲ್ಲಿ ಪ್ರಾಮಾಣಿಕತೆ ಪರಂಪರೆಯ ತೋರಿದೆ.
2: ತನ್ನ 90 ವರ್ಷಗಳನ್ನು ಪೂರ್ಣಗೊಳಿಸಿಕೊಂಡಿದೆ. ತನ್ನ ಈ ಪಯಣದಲ್ಲಿ ವರ್ತಮಾನ ಸಮಕಾಲೀನ ವಿಷಯ ಹಾಲಿ ಸಮಾಚಾರಗಳನ್ನು ಜನ ಮನೆ ಮನಗಳಲ್ಲಿ ತಲುಪಿಸುವಲ್ಲಿ ತನ್ನ ಅವಿರತ ಕೃಷಿಯನ್ನ ಮಾಡಿದೆ.
1: ವೈವಿಧ್ಯಮಯ ಕಾರ್ಯಕ್ರಮಗಳ ರೂಪಕಲ್ಪನೆಗೆ ಕೇರ್ ಆಫ್ ಅಡ್ರೆಸ್ ಎಂದರೆ ನಮ್ಮ ಆಕಾಶವಾಣಿ ಸಂವರ್ಧಕ ವಾಹಿನಿ ಎನ್ನುವಷ್ಟರ ಮಟ್ಟಿಗೆ ರೇಡಿಯೋ ಬಾನುಲಿ ಕೇಳುಗರಿಗೆ ಅವಿಸ್ಮರಣೀಯತೆಯನ್ನು ಉಳಿಸಿದೆ.
2: ಅಂತೆಯೇ ಜನಮಾನಸರ ಹೆಮ್ಮೆಯ ಅಗಮ್ಯ ಚೇತೋಹಾರಿ

0: ಅಶರೀರವಾಣಿ ನಮ್ಮ ಆಕಾಶವಾಣಿ.
1: ಭಕ್ತಿ, ಜ್ಞಾನ, ವಿಜ್ಞಾನ, ಸಾಹಿತ್ಯ, ಸಂಗೀತಗಳ ಆತ್ಮೀಯ ಭಾವಲಹರಿ, ಉತ್ಸಾಹ ತುಂಬುವ ಸಂಭಾಷಣೆಗಳು, ನಗೆ ಚಟಾಕಿಗಳು, ಹಾಸ್ಯ ಪ್ರಹಸನಗಳು, ಚಿತ್ರಗೀತೆಗಳು, ಮಧುರವಾದ ಸಂಗೀತ, ರಾಗರಂಜನೆ ನಿಧಿ ಬಾನುಲಿಯ ಪ್ರಸಾರ, ಬಹುಜನ ಹಿತಾಯ ಬಹುಜನ ಸುಖಾಯದಿಂದ ಸರ್ವಜನ ಹಿತಾಯ ಸರ್ವಜನ ಸುಖಾಯವರೆಗೆ ಇಂದು ನಮ್ಮ ರೇಡಿಯೋ ಎಲ್ಲರಲ್ಲೂ ಒಂದಾಗಿದೆ. ಪ್ರಸಾರ ಭಾರತಿ ಆಲ್ ಇಂಡಿಯಾ ರೇಡಿಯೋ ಸಂಸ್ಕೃತಿ ಪರಂಪರೆ ನಿನಾದವಾಗಿದೆ. ಜನವಾಣಿ ನಮ್ಮ ಆಕಾಶವಾಣಿ ಜನಮಾನಸದಲ್ಲಿ ಪ್ರತಿಧ್ವನಿಸುತ್ತಿದೆ. ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಗಳ ಮನಪಟಲ ಸ್ಮೃತಿ ಪಟಲದಲ್ಲಿ ಆಕಾಶವಾಣಿ ಸಮಸ್ತರ ಹೃದಯದ ಸ್ಪಂದನೆಯಾಗಿದೆ.
0: ಆಕಾಶವಾಣಿ ತನ್ನ ವೈವಿಧ್ಯಮಯ ಕಾರ್ಯಕ್ರಮಗಳಿಂದ ಮಂತ್ರಮುಗ್ಧರಾಗಿಸುವ ಮಾರ್ಧವ ಸ್ವರ ಪೀಠಿಕೆಯಾಗಿದೆ.
1: ಇಂದಿಗೂ ತನ್ನ ನವದಶಕಗಳು ಪೂರ್ಣಗೊಂಡರೂ ತನ್ನದೇ ಆದ ಸಂಸ್ಕೃತಿ, ಸಂಸ್ಕಾರ, ವಿಶ್ವಸನೀಯತೆ, ಪ್ರಾಮಾಣಿಕತೆಯನ್ನು ಉಳಿಸಿ ಬೆಳೆಸಿಕೊಂಡು ಬಂದಿದೆ. ತನ್ನ ವೈವಿಧ್ಯಮಯ ವಿಶಿಷ್ಟ ಪರಂಪರೆಯನ್ನು ಸಾರುತ್ತಾ ಬಂದಿದೆ.
0: ಸ್ವಾತಂತ್ರ್ಯದ ಮೊದಲು, ಸ್ವಾತಂತ್ರ್ಯದ ನಂತರ ಭಾರತೀಯ ಸೈನ್ಯ ಪಡೆಗೆ ತನ್ನ ಬೆಂಬಲ, ಸಹಭಾಗಿತ್ವ, ಕೊಡುಗೆ ನೀಡಿ ಸ್ವತಂತ್ರ ಚಳುವಳಿಯಲ್ಲಿ ಸೈನಿಕರೊಂದಿಗೆ ದೇಶಭಕ್ತಿ ಮೆರೆದಿದೆ.
1: ಸಹಜ ಪ್ರಕಾರ ವಾರ್ತೆಗಳನ್ನು ಪ್ರಸಾರ ಮಾಡುತ್ತಾ ಚಳುವಳಿ ಹೋರಾಟಗಾರರಲ್ಲಿ ತಾನೂ ಒಂದಾಗಿ ಜಾಗತಿಕ ಮಟ್ಟದಲ್ಲಿ ಏಕೈಕ ಸಮಾಚಾರ ವಾರಧಿಯಾಗಿ ತನ್ನ ದೇಶ ಸೇವೆಯನ್ನು ಸಲ್ಲಿಸಿದೆ.

0: ಕಾಲ ಉರುಳಿದರೂ ಸಮಯ ಸರಿದರೂ ನಮ್ಮ ಬಾನುಲಿ ಪ್ರಸಾರ ಮಾಧ್ಯಮ ಕಾರ್ಯಕ್ರಮಗಳು ಮೊಟಕುಗೊಳ್ಳದೆ ಕಾಲಕಾಲಕ್ಕೆ ಹೊಚ್ಚ ಹೊಸತನವನ್ನ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಾ ಬಂದಿದೆ.
1: ಬೆಳೆಯುತ್ತಿರುವ ಡಿಜಿಟಲ್ ಯುಗದಲ್ಲಿ ಹೊಸ ವಿಚಾರ ಸರಣಿಯನ್ನು ಮೇಳವಿಸುತ್ತಾ ಇಂಟರ್ನೆಟ್, ಸ್ಮಾರ್ಟ್ಫೋನ್, ಸಾಮಾಜಿಕ ಮಾಧ್ಯಮ ಕಾಲದಲ್ಲಿಯೂ ಆಕಾಶವಾಣಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿದೆ. ಇಂದಿನ ಫಾಸ್ಟ್ ಯುಗದಲ್ಲಿ ಕಾಲಕಾಲಕ್ಕೆ ತನ್ನ ತಾನು ಹೊಸತರದಲ್ಲಿ ಪರಿವರ್ತನೆಗೊಳಿಸುತ್ತಾ ಸಮಕಾಲೀನ ಜನಹಿತ ಸೂಚನೆ, ಹವಾಮಾನ ಸೂಚನೆ, ಹಾಲಿ ಸೂಚನೆ ರೇಡಿಯೋ ಆಗಿದೆ ಎಂದರೆ ಇಂದಿನ ಅಭಿವೃದ್ಧಿ ಹೊಂದಿದ ದೇಶದಲ್ಲಿಯೂ ಸಹ ರೇಡಿಯೋ ಮಹತ್ವವನ್ನು ತಿಳಿಯಬಹುದಾಗಿದೆ. ಎಫ್ಎಂ ಚಾನೆಲ್, ಆನ್ಲೈನ್ ರೇಡಿಯೋ ಮತ್ತು ಮೊಬೈಲ್ ಆಪ್ ರೇಡಿಯೋ ಆಧುನಿಕ ರೂಪಗಳು ಇಂದಿನ ಪೀಳಿಗೆಯವರಿಗೆ ತನ್ನ ಪ್ರಸಾರಗಳನ್ನು ತಲುಪಿಸುತ್ತಿದೆ. ಪರಿವರ್ತನೆಗೊಂಡ ವಿಚಾರಗಳು, ಬದಲಾವಣೆ ಹೊಂದಿದ ಸಾಮಾಜಿಕ ಪರಿಸ್ಥಿತಿಯ ಜೊತೆಗೆ ದಾಪುಗಾಲು ಜೋಡಿಸಿ ದೇಶ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ತನ್ನ ಪ್ರಸಾರಗಳನ್ನು ಪಸರಿಸುತ್ತಾ ಬರುತ್ತಿದೆ. ರೇಡಿಯೋ ಜನ ಜೀವನ ಶ್ರವಂತಿ ಸಾರಥಿಯಾಗಿ ಸಂತೋಷಗಳನ್ನು ಹಂಚುತ್ತಾ ಬಂದಿದೆ. ನಮ್ಮ ಆಧುನಿಕ ಟೆಕ್ನಾಲಜಿ ಎಷ್ಟೇ ಮುಂದುವರೆದಿದ್ದರೂ ಇಂದಿಗೂ ಕೇಳುಗರ ಶ್ರೋತೃ ಮನದಂಗಳದಲ್ಲಿ ರೇಡಿಯೋ ಪ್ರಸಾರ ಮಾಡಲು ಪ್ರಭಾವ ಕಳೆಗೊಂದಿಲ್ಲ. ಇಂದಿಗೂ ಯಶಸ್ವಿಯಾಗಿ ತನ್ನ ಪ್ರಾಮಾಣಿಕತೆಯನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತಿದೆ. ಇಂದಿನ ಆಧುನಿಕ ಪ್ರಪಂಚದ ಸೋಷಿಯಲ್ ಮೀಡಿಯಾ ಪ್ರಭಾವ ಇದ್ದರೂ ರೇಡಿಯೋ ತನ್ನ ವಿಶ್ವಸನೀಯತೆ, ಪ್ರಾಮಾಣಿಕತೆಯನ್ನು, ಉಪಯುಕ್ತತೆಯನ್ನು ಸಾರಿದೆ. ಇಂದಿನ ವೇಗದ ಆಧುನಿಕತೆಯ ಕಾಲದಲ್ಲಿಯೂ ರೇಡಿಯೋ ಇಂದಿಗೂ ಕೋಟಿ ಕೋಟಿ ಜನ ಮಾನಸದಲ್ಲಿ ಅಚ್ಚಳಿಯದ ಪ್ರಭಾವ ಸ್ಥಿರವಾಗಿಕೊಂಡಿದೆ. ನಮ್ಮ ಆಕಾಶವಾಣಿ ಸ್ಥಿರ ಚಿರವಾಣಿಯಾಗಿ ರೂಪುಗೊಂಡಿದೆ.

0: ಏ ಕಣ್ಣು ಮಗು, ಇವಳ ಕಣ್ಣು ಮಗು, ಆಹ ಕಣ್ಣು ಮಗು, ಮೋದಿ ಎಲ್ಲ ನಾರಿಯಂತೆ, ನಡೆ ನುಡಿಯಾಟವೆಲ್ಲ ಮಾರಿಯಂತೆ, ಹೆಮ್ಮಾರಿಯಂತೆ, ಕಿಮ್ಮಡ ಕರ್ದ ಕರ್ದಿ ಮಾದಿ ಮಡ ಕರ್ದ ಕರ್ದಿ ಮಾದಿ ಮಡ ಕರ್ದ ಕರ್ದಿ ಮಾದಿ ಎಂಬೆಮ್ಮ.
1: ಅಭಿವೃದ್ಧಿ ಹೊಂದಿರುವ ತಂತ್ರಜ್ಞಾನದ ಜೊತೆಗೆ ತಾನೂ ಹೊಸ ರೂಪ ತಾಳಿ ಸೇವೆ ಸಲ್ಲಿಸುತ್ತಾ ಬಂದಿದೆ ನಮ್ಮ ಆಕಾಶವಾಣಿ. ಅಂದಿಗೂ ಇಂದಿಗೂ ಎಂದೆಂದಿಗೂ ಶ್ರೋತೃಗಳನ್ನು ರಂಜಿಸುವಲ್ಲಿ ಮುಂಚೂಣಿಯಲ್ಲಿದೆ. ತನ್ನ ಸೇವಾ ಮನೋಭಾವಕ್ಕೆ ಧಕ್ಕೆ ಬರದಂತೆ ನಿರಂತರ ಸ್ಥಿರವಾಣಿ ಆ ಬಾಲ ವೃದ್ಧರನ್ನು ತನ್ನೊಳಗೆ ಆಹ್ವಾನಿಸಿಕೊಂಡಿದೆ. ಮಂಗಳದಿಂದ ಅಂಗಳವರೆಗೆ ಬಾನುಲಿ ಪ್ರಸಾರ ಮಾಧ್ಯಮ ಅದೆಷ್ಟೋ ಸಾಮಾನ್ಯ ಜನ ಜೀವನಗಳಿಗೆ ಸಂಗೀತ ಕಲಿಸಿದೆ.
2: ಪಾಠ ಹೇಳಿದೆ, ನಾಟಕವಾಡಿಸಿದೆ, ಹರಟೆ ನುಡಿಸಿದೆ, ಸಂವಾದ ಸಂಭಾಷಣೆಯನ್ನು ಮಾಡಿಸಿದೆ. ಭಾಷೆ ವೈವಿಧ್ಯತೆಯ ಸಾಹಿತ್ಯ ಪ್ರಭೇದಗಳನ್ನು ತನ್ನ ಒಡಲಿನ ವೇದಿಕೆಯ ಮೂಲಕ

ಸುಸ್ಥಿರತೆಯನ್ನು ಕಲ್ಪಿಸಿದೆ. ಭಾವಗೀತೆ, ಭಕ್ತಿಗೀತೆ, ಸುಗಮ ಸಂಗೀತ, ಜಾನಪದ ಗೀತೆ, ಚಲನಚಿತ್ರ ಗೀತೆಗಳು ಗಾನಾಮೃತವನ್ನು ಹಂಚಿ ರೇಡಿಯೋ ಕೇಳುಗರ ಮನದಲ್ಲಿ ಅಳಿಸಲಾರದ ಸ್ಮರಣೆಗಳನ್ನು ಉಳಿಸಿದೆ.

0: ಕೃಷಿ ಕ್ಷೇತ್ರ, ಮಾರುಕಟ್ಟೆ, ವ್ಯವಸ್ಥೆ, ಶಿಕ್ಷಣ, ರಾಜಕೀಯ, ವಾಣಿಜ್ಯ ಕ್ಷೇತ್ರ ಆಕಾಶವಾಣಿ ಅವಿರತ ಸೇವೆಯನ್ನ ಸಲ್ಲಿಸುತ್ತಿದೆ.
1: ಮನರಂಜನೆಗಾಗಿ ಕತೆ, ಕವನ, ನಾಟಕ, ಪ್ರಹಸನ, ಚಲನಚಿತ್ರ, ಕಿರುಪರಿಚಯ, ಸಾಹಿತ್ಯಗೋಷ್ಠಿ, ಹಾಸ್ಯಗೋಷ್ಠಿಗಳನ್ನು ಪ್ರಸಾರ ಮಾಡುತ್ತಾ ಪ್ರಸಿದ್ಧ ಖ್ಯಾತ ಗಾಯಕರನ್ನು, ಬೆಳ್ಳಿತೆರೆ ನಟಿ ನಟರನ್ನು ಬಾನುಲಿ ಮಾಧ್ಯಮದ ಮೂಲಕ ಮನೆ ಮನೆಗಳಲ್ಲಿ ತಲುಪಿಸಿದೆ ಆಕಾಶವಾಣಿ. ಸಂಗೀತ ದಿಗ್ಗಜ ನೇಪಥ್ಯ ಗಾಯಕಿ ಸುಮನ್ ಕಲ್ಯಾಣ್ಪುರಿಯವರು ಕನ್ನಡದಲ್ಲಿ ಕೆಜ್ಜೆ ಪೂಜೆ, ಬೆಳ್ಳಿ ಮೋಡ ಮತ್ತು ಸಂಧ್ಯಾ ರಾಗ ಮಧುರ ಗೀತೆಗಳು ಪ್ರಸಿದ್ಧವಾಗಿವೆ. ಮಹಾರಾಷ್ಟ ಸರ್ಕಾರದಿಂದ ಲತಾ ಮಂಗೇಶ್ಕರ್ ಪ್ರಶಸ್ತಿ ಮತ್ತು ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆಕಾಶವಾಣಿ ಬಾನುಲಿಯಿಂದಲೇ ತನ್ನ ಗಾಯನ ಪ್ರಸ್ತಾವವನ್ನು ಆರಂಭಿಸಿದ ಖ್ಯಾತ ಗಾಯಕರಾದ ಭೀಮಸೇನ್ ಜೋಶಿಯವರನ್ನು ನೆನೆಸತಕ್ಕದ್ದು.

0: ಇದೇ ಉತ್ಸಾಹ, ಆಸಕ್ತಿ, ಅದೇ ಲವಲವಿಕೆಯನ್ನು ಮೃದು ಮಧುರ ವಾಕ್ಚತುರತೆ ಕಾಲಕಾಲಕ್ಕೂ ಉಳಿಸಿಕೊಂಡು ಬಂದ ತನ್ನ ಪ್ರಾಮಾಣಿಕತೆ, ವಿಶ್ವಾಸನೀಯ ಆಪ್ತ ನಿಲುವು ಬಣ್ಣಿಸಲು ಪದಗಳೇ ಸಾಲದು.
1: ಅಪ್ರತಿಮ ಅನನ್ಯ ಪ್ರಜಾಸೇವೆ ಸೌರಭ ನಮ್ಮೆಲ್ಲರ ಆಕಾಶವಾಣಿ ವೈಭವ. ದಣಿವು ಅರಿಯದ ವ್ಯವಸ್ಥೆ ಎಂದರೆ ಪ್ರಸಾರ ಭಾರತಿ ಆಲ್ ಇಂಡಿಯಾ ರೇಡಿಯೋ. ಪ್ರತಿ ಪದದಲ್ಲೂ ಪ್ರಾಮಾಣಿಕತೆ, ಪ್ರತಿ ವಾಕ್ಯದಲ್ಲಿಯೂ ವಿಶ್ವಸನೀಯತೆ. ನಮ್ಮೆಲ್ಲರ ಆಕಾಶವಾಣಿ, ನಮ್ಮನ್ನು ರಂಜಿಸುವಂತಹ ಆಕಾಶವಾಣಿ, ಜ್ಞಾನವನ್ನು ವೃದ್ಧಿಸುವಂತಹ ಆಕಾಶವಾಣಿ.
0: ಅರಿವೇ ಮೊದಲ ಹೆಜ್ಜೆ, ಬದಲಾವಣೆಯೇ ನಮ್ಮ ಗುರಿ, ಇದು ಆಕಾಶವಾಣಿಯ ನಿನಾದ.
1: ಹೌದು ಕೇಳುಗರೆ, ನಮ್ಮ ಚಿತ್ತ ತನ್ನತ್ತ ಸೆಳೆದುಕೊಳ್ಳುವ ಏಕೈಕ ಮನರಂಜನೆ ಪ್ರಸಾರ ಮಾಧ್ಯಮ ನಮ್ಮೆಲ್ಲರ ಬಾನುಲಿ, ಇದು ಆಕಾಶವಾಣಿ.
2: ಜಯ ಹೋ ಆಕಾಶವಾಣಿ, ಜಯ ಹೋ ಆಕಾಶವಾಣಿ,
3: ಜಯ ಹೋ ಆಕಾಶವಾಣಿ, ಜಯ ಜಯ ಹೋ ಪ್ರಜಾವಾಣಿ.
4: ಇಲ್ಲಿವರೆಗೆ ಕೇಳಿದಿರಿ ಆಧುನಿಕ ಜಗತ್ತಿಗೆ ರೇಡಿಯೋ ಅಸ್ಮಿತೆ ವಿಶೇಷ ಸಂಗೀತ ರೂಪಕ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿರ್ವಹಣೆ ಮತ್ತು ನಿರೂಪಣೆ ನೀಡಿದವರು ಶ್ರೀಮತಿ ಪರಿಮಳಾ ದೇಶಪಾಂಡೆ. ಧ್ವನಿ ಸಹಕಾರ ನೀಡಿದವರು ಶ್ರೀಮತಿ ರತ್ನಾ ಅರ್ಚಕ್. ಇದು ಕಸ್ತೂರಿ ಹೈದರಾಬಾದ್ ಬಾನುಲಿ ಕೇಂದ್ರದ ಕೊಡುಗೆ. ಇಲ್ಲಿಗೆ ಇಂದಿನ ಕಸ್ತೂರಿಯ ಮಂಗಳವಾರದ ಮಧ್ಯಾಹ್ನ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ಅಲ್ಲಿವರೆಗೆ ನಿಮ್ಮ ರಶ್ಮಿ ಐಕೋರ್ಗೆ ಅಪ್ಪಣೆ ಕೊಡಿ. ನಮಸ್ಕಾರಗಳು.
5: ಕಸ್ತೂರಿ ಕನ್ನಡ ಕಾರ್ಯಕ್ರಮಂ ಮೇರಿಂತ ವರ್ಗು ವಿನ್ನಾರು. ಈ ಕಾರ್ಯಕ್ರಮಂ ಆಕಾಶವಾಣಿ ಹೈದರಾಬಾದ್ ಕೇಂದ್ರಂ ನುಂಡಿ ವೆಲುವಡಿಂದಿ.